ಇಷ್ಟನ್ನು ಹ್ಯಾಶಿಲೆ ಸ್ಟೂಡೆಂಟ್ ಆಫ್ ದ ಇಯರ್ ಯಾ ಫಿಲ್ಮಾತ್ಲೆ ಗೀತ್ ತುಮಿ ನಿತೇಸ್ ಐಕಲೆ ಆಣಿ ಯಾ ಮುಖರ್ ಐಕುಯಾ ವಸುಂಧರಾ ದಾಸ್ ಕೆ ಕೆ ಶಾನ್ ಆಣಿ ಲೋಯ್ ಹಂಚ ವಸತ್ಲೆನ್ ಹೇ ಮುಖ ವಿಲೆ ಗೀತ್.